ಬ್ಯಾಂಕ್ ವಿ ರಿಜಿಸ್ಟರ್ಡ್ ಕ್ರಿಶ್ಚಿಯನ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್. ಕಾಂಟ್ಯಾಕ್ಟ್ ನಂಬರ್ 9764125533. ಕನ್ವರ್ಟ್ ಯುವರ್ ಲೈಫ್ ಇನ್ ಟು ಸೆಲೆಬ್ರೇಷನ್. ಮ್ಯೂಚುವಲ್ ಫಂಡ್ ಗುಂತವಣೂಕ ಹಿ ಬಾಜಾರತಿಲ್ ಜೋಖಮಿಚಾ ಅಧೀನ ಆಹೆ. ಸರ್ವ ಯೋಜನಾ ಸಂಬಂಧಿತ ಕಾಗದಪತ್ರೆ ಕಾಳಜಿಪೂರ್ವಕ ವಾಚಾವಿ.